0: ಅಗಿಲಕ ವರ್ಧನ ಟೆಕ್ಸ್ಟೈಲ್ಸ್ ಸಿರಿಬೋರ್ಡ್ ಸಾಮಾಜಿಕ ಅನ್ಸದ ಕಾಗಿಲ್ಸ್ ಫುಡ್ ಸಿಟಿ ವಿತಿನ್ ಮೆಗಾವಾಟ್ ಮೆಡಾಲಿ ಫ್ಯಾಟ್ ಸ್ಪ್ರೆಡ್ ಇತರ ರುಪಾಯಲ್ ದಿಸಿಯ ಅಣುವಾಯ್ ಪ್ರೇಮಾ ಸ್ಟೆಲಾ ಚಿಕನ್ ರಸ ನೂಡಲ್ಸ್ ಪಹೆ ಪ್ಯಾಕೆಟ್ ಇತರ ರುಪಾಯಲ ಕಸಿ ಹಟ ಪಹಾಯ್ ಮ್ಯಾಜಿಕ್ ವೆನಿಲಾ ಅಂಡ್ ಚಾಕೊಲೇಟ್ ಐಸ್ ಕ್ರೀಮ್ ಇತರ ರುಪಾಯಲ್ ತುಂಸಿಯಾಯ್ ಕ್ಲೋಸ್ ಅಪ್ ರೆಡ್ ಹಾಟ್ ಟೂತ್ ಪೇಸ್ಟ್ ಇತರ ರುಪಾಯಲ ಕಸಿಯ ಪಹಲವಾಯ್ ಕಾಗಿಲ್ಸ್ ಫುಡ್ ಸಿಟಿ
1: ಅಪೇಗಿದರೆ ಫಿನಿಶಿಂಗ್ ವೆಡವಲ್ಟ್ ವ್ಯಾಲಿ ಸಿಮೆಂಟ್ ದಿ ಟೈಲ್ ಅಡಿಸಿವ್ ಸ್ಕೀಮ್ ಕೋಟ್ ಪೇನ್ ಬಡು ಸೇರಮ ಗಣ್ಣು
2: ಸಿಸ್ಟಿಕ್ ಆಥರೈಸ್ ಡೀಲರ್ ಕನೆಕ್ ಗಾವಟ ಅಂದೆ
3: ದೆನ್ ಸಿಸ್ಟಿಕ್ ಕಾವೋ ಸೇರಮ ತಿಯನವದ
2: ನೇ ಏಗೊಳ್ಳೋ ಓನಮ ದಯಾ ಖರಿಮಿಲಟ ಬಿಕುನನ ಜೆನುವಿನ್ ನಾಯ
0: ಸ್ವಿಸ್ಟಿಕ್ ಗಣ್ಣೋನೆ ಹೊಂದಮ ತಿರನಯ
4: ಪುಂಚಿಕಾರ ನಿವಸ ವಾಹನ ಉದ್ಯಾನಯ ತೋರಗನ್ನ ವಾಹನ ಹಾರಸ್ಯ ಏಕಮ ತನ ವಾಹನ ಪರೀಕ್ಷಾ ಕರೆಗೆನಿಮೇ ಪಾಸುಕಮತ ಸಹಿತಾಯ ಪುಂಚಿಕಾರ ನಿವಸ ಅಪಿ ಒಬಟ ಹೊಂದ ವಾಹನ ಪಮನಕ್ಮ ತೋರಾ ಬೇರಾ ತೆನ್ನೆಮು ಮಾಲಬೆ ಪುಂಚಿಕಾರ ನಿವಸ
5: 98.2 98.7